ಯೇ ಪಿತುರ್ಭಕ್ತ್ಯ ಯೇ ಪಿತಾ ಸಹ ಪೋಷಕ ತನ್ಮಿತ್ರಂ ಯತ್ರ ವಿಶ್ವಾಸ ಸಭಾರ್ಯ ಯತ್ರ ನಿವೃತಿ. ಪುತ್ರ ವಹಿ ಹೇ ಜೋ ಪಿತೃಭಕ್ತ ಹೋ, ಪಿತಾ ವಹಿ ಹೇ ಜೋ ಕುಟುಂಬ ಕಾ ಪಾಲನ್ ಕರೇ, ಮಿತ್ರ ವಹಿ ಹೇ ಜೋ ವಿಶ್ವಸನೀಯ ಹೋ, ಔರ್ ಪತ್ನಿ ವಹಿ ಹೇ ಜಿಸ್ಸೆ ಸುಖ ಔರ್ ಶಾಂತಿ ಕೀ ಪ್ರಾಪ್ತಿ ಹೋ. ಪರೋಕ್ಷೇ ಕಾರ್ಯ ಹಂತಾರಂ ಪ್ರತ್ಯಕ್ಷೇ ಪ್ರಿಯವಾದಿನಂ ವರ್ಜ ಏತಾದೃಶಂ ಮಿತ್ರಂ ಬಿಸುಕುಂಭಂ ಪಯೋಮುಖಂ. ಪೀಠ ಪೀಚೆ ಕಾರ್ಯ ಕೋ ನಷ್ಟ ಕರ್ನೆ ವಾಲಾ ಔರ್ ಸಾಮನೆ ಮೀಠಿ ಮೀಠಿ ಬಾತೆ ಕರ್ನೆ ವಾಲಾ ಅಗರ್ ಮಿತ್ರ ಹೇ ತೋ ಉಸ್ಕಾ ಪರಿತ್ಯಾಗ ಕರ್ ದೇನಾ ಚಾಹಿಯೇ. ಐಸಾ ವ್ಯಕ್ತಿ ಉಸ್ ಘಡೇ ಕೆ ಸಮಾನ್ ಹೇ ಜಿಸ್ಕೆ ಅಂದರ್ ಬಿಸ್ ಭರಾ ಹೋ ಔರ್ ಊಪರ್ ಸೆ ದೂಧ ದಿಖಲಾಯಿ ಪಡೆ. ಶ್ರೀ ರಾಮಚರಿತ ಮಾನಸ್ ಮೇ ಗೋಸ್ವಾಮಿ ತುಳಸಿದಾಸ್ ಜೀನೆ ಭೀ ಐಸೆ ಮಿತ್ರೋ ಕಾ ತ್ಯಾಗ ಕರ್ನೆ ಕಿ ಸಲಾಹ ದಿ ಕಿ ಆ